0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ರಾಮುದಾಯಿ, ಪರಿವಾರ ಲಿಯರ ಹಿಂಡ್ ಭಯಕು ಛ ತ ಟಾಡೇ ಹೋಗಿ ಕ್ಯಾ ಹೋ
2: ಯಸೋ ಬಸಿ ಬಿಯಾಲು ಪನಿ ಹುನ್ಸ ಡಿಎಸ್ ಮರ್ದಿ ಹಿಮಾಲ್ ರೇನ್ಬೋ ಟ್ರೌಟ್ ತೀರ ಮಾಸಲಿನ ಜಾನ ಲಾಗೇಕೋ
1: ಎ ಹೋರ ದಾಯಿ ಅನಿ ದೇವಾನ್ ಸಿಂಹ ಮರ್ದಿ ಹಿಮಾಲ್ ರೇನ್ಬೋ ಟ್ರೌಟ್ ಕಾನೇರ ಛ ರ
3: ಲ ತಿಮ್ಲ ಥಾ ಸೈನ ರ ಲ ಸುನ ಉಸೋ ಭಯ ಮಾಸಾ ಪುಸೆ ಗಾಉ ಪಾಲಿಕಾ ವಡಾ ನಂಬರ್ 9 ಅಜಿ ಪ್ರೌ ಮಾ ಕುಮೈ ಡಾಡಾ ಕೋ ಫೇದಿ ಮಾ ಹಿಮಾಲ್ ಕೋ ಮನೋರಮ ದೃಶ್ಯ ಹೇರ್ದೈ
2: ರೇನ್ಬೋ ಟ್ರೌಟ್ ಕೋ ಫ್ರೆಶ್ ಮಾಸಾ ಲಿನ ಪಾಯಿಂಸ ನಿ
3: ಜನ್ ತ್ಯಾ ತ ಅರು ಠಾಉ ಕೋ ಟ್ರೌಟ್ ಮಾಸಾ ಬಂದಾ ಪನಿ ಸಸ್ತೋ ರ 2 ಕೆಜಿ ಬಂದಾ ಬಡಿ ಟ್ರೌಟ್ ಮಾಸಾ ಆರ್ಡರ್ ಗರೆ ಮಾ ಹೋಮ್ ಡೆಲಿವರಿ ಕೋ ಪನಿ ವ್ಯವಸ್ಥಾ ರಹೆಕೊ ಛ ನಿ
2: ತಿಮಿ ಹಾಮಿಲೈ ಸಜಿಲೋ ರ ಸುವಿಧಾ ಕೋ ಲಾಗಿ ಯೇ ಪೋಖರಾ ಕೋ ಟೆಲಿಕಮ್ ಕೋ ಪಛಾಡಿ ಸ್ವಯಪತ್ರಿ ಚೌಕ್ ಮಾ ಔಟ್ಲೆಟ್ ಕೋ ಪನಿ ಸುವಿಧಾ ಛ ತಿಮಿಲೈ ಜತಿ ಬೇಲಾ ಟ್ರೌಟ್ ಮಾಸಾ ಖಾನ ಮನ್ ಲಾಗ್ಸ ನಿ ಟುಪ್ಲುಕ್ಕ ಉತಿ ಬೇಲೈ ಉಪಲಬ್ಧ ಗರಾಉಂಛ
1: ಲೌನ ದಾಜು ಕತ್ತಿ ರಾಮ್ರೋ ಸೇವಾ ರಹೆಛ म पनि बुढालाई लिएर आइहाल्छु है
4: नयाँ फर्म भएकोले ट्राउट माछा सुपथ मूल्यमा बिक्री वितरण गरिएको छ
1: सम्पर्क मोबाइल 9560 19218 9808 57710